0: ಅಯ್ಯ ರೋಗುಲೇ ಒದಗಿ ಬೈ ಆಹೈತಿ ಉಗುರಿಲೆ ಮದಗುತಿ ನೀ ಕಾತ ಉರಿಬತೆ
1: ಆ ಬಾತಿಲ್ಲ ನೀ ಅಗು
2: ಯಸೂಸ್ ಅರಿ ತಗೋ ಬಾತಿನೂ ಆಗು ದಮೇಲೆ ಲಗು ಮೆಸರು ಬರುವ
1: ಲನಿಯಗ ಹೆಸೂಸು ಲು
3: ನಿನಾರು ಬಾವು ಲಾಗು ನುಮ ಬತಿ ಪುಲ ಸಿಯಲು ಉಗುಣ್ಯ ಮೇಮೆ
1: ಅಮಿದಿರುಗು ಅವಲಬುರಿಗ ದುಸುಮು ಬೌ ದರಿಲ್ಲ ದರು ಉರುವ ರಬಾ ವೇಯು ಅವಲಬುರಿಗ ದು ವೇಯು ಅಬ ತಹೇರಿ ದಗು ತುಬೆಲು ತೆಂಪ್ಲು ತಮಿದ ತುಮಗುವ ಅಬತಿ ಲಗುವರಗು ಹೆಸೂಸು
3: ನುಗು ಛೆ ದರೆಗ ನು ಮೂತು ನುವಾನಿ ಬುಹ ಬುರು
1: ಕೈಲರಿಯಗು ಇತರ ಅಬಲೋವೆ ದಾನೆಲರಿ ಹಿಬಾಲಿ ಅಬುತಿ ಸುದಾರಗು ರೋಮನ ದೇಸು ಸೇರ್ ದುಬೈ ಅಬಲಿಚುಗು ಉವೇರಿಗು ನಿಲು ಬೊಂಗಿಯು ಲರಿಯಗ
4: ಇನಾರನಿ ಮಧುರಂತಿ ಬೋಗ ಉಗರಿಲೆ
1: ಸುಂಗಿರಿಗಿ ಹಾ ನಿಬಯ ಹಾ ಅರಿ ಹಿಬಾಲಿ ಲೇಸು ಸೇರ್ ದುಬೈ ಅಬ ಹೌದಿ ನಿಗಿ ಆಫರ ಹೈನ ಹಮೈ ಹನಿ ಗುವಗು ಅಹಯ ಸುನ್ ಲುಮದಗು ಹೆಸುಸು ಹಮಗಿಯ ಉರಿಯ ಹಾ ನಿಬಿ ಬಯ ಉವರ ಲುಮ ಗಾಲಿ ಲೇಗೆ ಅಬ ಹೆರೆ ದರು ದಿಸೆ ಅರಿ ಹಿ ಬುರಿಕಾತೈಲೆ ನಿಯ ಅಬ ಉಗರಿ ಗಿರಿತಿ ಹೊಸೆ ದಿದಾಗೆತಿ ಫುಲಾಸು ಲೆಗಿರಿಬೆ ಅರಿಮತೆಯ ಲೆಹ ಫುಲ ಸುಹುರಿಯು ಬುಯ್ತಿ ಲಿಗಾಬುರಿ ಉಗಿರಿ ಲಿಗಿಯ ರಿಚಾಗುವ ತಿಲಿಗಿಬುಗೆ ಬೊಂಗಿಯು ಲಿದಾಯಿ ಲಿಯು ಆಗೆ ಹಲೂರು ದುಂ ಹುರಿಯು ಅಗುರ ಬಾಯು ಲಿಯಾಲಿ ಲರು ಇಹ ಬೊಂಗಿಯು ಮಗುಂದಾ ತಿಲು ಬೈತಿ ಲೌ ಕಾತೈ ಲೇ ಲದಗುಬೈ ಲಿಯು ಆಗೆ ಲೂರುದು ಲೌ ಹೆಸುಸ್ ಅಬತಿ ಲಿದಿ ಲುಮು ಪಿಲಾತು ಅಬ ಲಮುರಿ ಹನಿ ಲುಗು ಬು ಹೆಸುಸು ಲುಮ ಲಾರಿಗೆ ಲಾರಾರಿ ರಗದನಿ ಲುಗೆ ಗುರುವ ಅಬ ಲೌಬುರುಗು ನಿ ತೌ ಅಬ ಗಮಿಸ ಅಬ ಲಾಚರು ನಿ ಲಿದು ಅಬ ಉಮುಹು ಅಚಿಗಿತಿ ಲೋಗ ಅಬ ದುಬು ಲೆನಿ ಲುಬೈ ಉಗಿ ಲಿಲಾ ನಿ ಅಬ ಅಬುನುತಿ ವಂದರ ದಿವೆಯು ಲಿಗಿಯ ಲುವೆಯುರಿ ಅರಾನ್ಸೆ ಹನಿ ಲುಬ ಲುವೆಯುರಿ ಎಮೆರಾಗುನಿ ಅನಿ ಯರಾಫಾ ಲಿಬುಗ ಲಗುಮೆಸೆನು ಅಬ ಹಫಲರು ನಿ ಉರಿಯ ಹಣಿ ಬಿ ಬೈ ಲುಮ ಹೆಸುಸು ಗಾಲಿ ಲೇಗಿಯೆ ಹೊಸೆ ಅರಿಹ ಹಮೈ ಉಮುಹು ಅರಿಹ ಹಮೈ ಬುಯ್ದು ಇದಲಿ ಎಲ್ಲ ಲಿಚುಗುನೋ ಲುಗು ಬು ಹೆಸುಸು ಲಿದೋ ಉಮುಹು ದಾನೆ ಹಗಿರಿ ಬು ದುಬೈ ಹಾಬಿಯು ಅಬ ಹರಾನ್ಸೆ ಹನಿ ಇಬಿಯೆ ಬುರಿಲೆ ಇಚುಗು ಬೈ ಹವಾಗು ಹಿಲಾನ್ಯ ಅಬತಿ ಹೆಮೆರಾಗು ದಿದವೇಯು ಲೆ ಎಮೆರಾಗುವಾಗಲೆ ಕೇಲರಿಯ ಗುನಿ ಲಿಲುರು ದು ಮುಯ್ಸೆಸ್
5: San Lucas, capítulo 24.
1: Veyu dimasu, abahagiri budu uriya luagu umuhu binafigiu. Barin hamai, ibiye le haranse ruboy hamogwa, dan le hechili ruboy, mama lilida lubara, dubule lida umuhu, abahebeluru lidon umuhu ligia, madari hamuti lugu buwabure mehesusunye, sunti anyahala nye, arita gohagei lafuna, ligie harihi ibiya wugiriya, rara harugabu, taudaugu miritu. ಕೈತಿ ಹಬುಲಿ ಚೊಗು ಲೌ ಹಗಿಬು ಉನಬು ಬುಯ್ ಲೌ ಅನುಫುದೈ ಅಬ ಹರಿಯಗು ವುಗನಿ ಹಗಿ ಹೋಂ
6: ಕಾವಂಗು ಹಾಲೋ ಹೆಲೆ ಬಿಯು ಹಬೈ ಹಾದ ಹಿಲೈ ಉವತಿಯ ಸರಾಲ ಬಿದ ಜೋವೆ ರಿತ ಬಹುಮಾ ಲೋಗುಲೆ ಮೇ ಹಲರಿಯ ಬಿ ಹುಂ ದಾಲೆ ಕಲ್ಲೆ ಮೇ ಮೇ ಲೋಗುಲೆ ರೋಗಲ ಸುಸರ ಜುಗು ಲಿಗಿಯ ಲೇ ಉಗಿರಿ ಗರು ವರುಗುತ್ ಲೋತ್ ನಾ ಲದರೆ ಗರು ಹಾ ಹುಂ ಬಫಿಗು ಜ್ಯ ಅಬ ಮೇ ಹಾದ ರೋಗಲೆ ಲೋಗು ಗುರುವ ಅಬ ಮೇ ಲಾಸಾ ರೋ ಬಿದ ಜೋವೆ ನಿ ಲೋಗುಲೆ ರೋವೆ
1: ಅಬತಿ ಹರಿತ ಗುಲಾಗು ದಿಮುರಿ ಲಾರಿಯ ಗುಬೈ ಹೆಸುಸು ಲಾರಿಗೆ ಹಗಿರಿ ಬುದು ಲಿದಾಗೆ ಉಮುಹ ಅಬ ಹಬಾವು ದ ಗುನಿ ಸುಂ ಕಾತೆ ಲೆ ಸುಸು ದುಬೈ ಹೊಂ ಉಂಜು ಅಪೋಸ್ಟೋಲುಗು ಲುಮ ಹೊಂ ಹಿಬಿರಿ ಲಾನಿ ಗು ಹೆಸುಸು ಹಾ ಅನಗ ಬಲಿ ಉಗಾನು ಲೆ ಹೊಂ ಅಪೋಸ್ಟೋಲುಗು ಮರಿಯ ಮಾಗ್ದಲೆನಾ ಹುವನ ಮರಿಯ ತೋಲುಗು ಚು ಸಾಂತಿಯಾಗು ಹಾ ಮಹಾ ಹಿಬಿರಿ ಉರಿಯ ದಾನ್ ಲೆ ಹರಿಯ ಗುಬಾಲಿ ಬ್ರಿ ಕಾತೆ ಲೆ ಹೊಂ ಅಪೋಸ್ಟೋಲುಗು ಅಬ ಹನಗ ನಿ ಕೈ ಲಿಲು ಲು ಆಉ ಮಫಿಯೆ ತಿಯ ಹೊಂ ಅಬ ಲಾಫುರಿ ದು ಫೆದುರು ಅಬಲಿದಿ ಏ ಬಾಗುವಿನ ಲಾಗು ಉಮುಹು ದಾನ್ ಲೆಲರಿಹಿ ಬೈಲುರಾಗಿರುಗು ಗಮಿಸರುಗಾರು ನಿ ಉವಾಲಿಯುಗುಬು ಅಬಲಿದಿ ಲುಬಿಯು ಲೌ ತುವೈರಿ ಅನಿಗಿ ಲೌ ಕಾತೆ ಲೆಲರಿಹಿ ಬೈ ಲಾಗು ಮೆಮೆ ವೇಯು ಲಿಗಿಯ ಹೌದಿಯ ಬಿಯನ್ ಹಾದಾಗ ಲಾನಿಗು ಹೆಸುಸು ಲಿದು ಅಬಲಿರರು ಫುಲಾಸು ಗಿರಿತಿ ಎಮಾಉಸು ಉರುವ ಓರ ಏಬುಗುನಿ ಹೆರುಸಲೆಂಗಿ ಅದಿಮುರೆಹಿನ ಹಾನ್ಯ ಲಾಗು ಸುಂ ಕಾತೆ ಲೆಸುಸರ್ ದುಬೈ ಸುಂತಿ ಅದಿಮುರೆಹಿನ ಹಮಾ ಅಬಲ ಯರಫದು ಹೆಸುಸು ಹೊಂ ಅಬಲಗುಮೆಸೆರು ಏಬುಗ ಓವರ ಹಾಮ ಲೌಸುಂ ಅರಿಹ ಹಮಾನಿ ಸಿಯಾತಿ ಹಸುಬು ದಿರುನಿ ಲಾಗು ಹೆಸುಸು ಲಾ ಅಬತಿ ಲನಿಯ ಗುಹೋಂ
3: ಕಾಸಲೆ ವಾಗು ಬೈ ಹದುಮರೆ ಹಾಸು ಏಬುಗ ಇನ ಹೋಮಾ
1: ಅಬ ಹರಾರ ಮುಗುಲಾವ್ ಇರುನಿ ಅಬ ಲೋನ ಬು ಅಬ ಹಾದಾಗೆ ಗಿರಿತಿ ಕಲಿಯೋ ಫಾಸಿ ಅಬ ಲರಿಯ ಗುಂ
7: ಸುಂ ಗ್ರೀಗೆ ಸುಬು ದಿ ಹಮುತಿ ಲೆ ಸುಸೆರೆ ದುಬೈ ಹೆರುಸಲೇನ್ ಲಿದು ಬ್ರಿವೆ ಯುಲೆ ಬುಗುಯ ಗುಬೈ ರಿಗ ಹಾದಾಗೆ ತೆರೆಂಚ ಹನಿ ಬನ್ಯಾ ಇಬಿದಿ ಹಬುಲು
1: ಅಬತಿ ಲನಿಯ ಗುಹೋಂ
3: ಕಾಗಿ ಸುಸರೆ ದುಬೈ
1: ಹರಿಯ ಗಲು
7: ಲಾಗು ತಿ ಹೆಸುಸು ಲೆ ನಾ ಸರೆತ್ ಅಬ ಮೆಹ ಪ್ರೊಫೆತ ಲಾವ್ ಉಬಾಫು ಲಾಗು ಲೆ ಲದಗ ಬೈ ಲುಮ ಲಾಗು ಲೆರೆರು ಲಿಗಿಬುಗೆ ಬುಂಗ್ಯು ಲುಮ ಹಗಿಬುಗೆ ಸುಂಗ್ರಿಗೆ ಅಬ ತಿ ಹೆದೆರೆಗೆರು ನೀ habu tigu wafadirigu, hama wani gumadi matulun la siya dirunu wa lulonwe, lumalu ladara wagun luagu gruwa. Ruwa muti yebe we menigi luagun ligia bala asefure Israeli. Uruwa weyu gweto, luwegen la suseredu kateile. Gama lumo, wirigi dahamaru, hadage wirinya ha wamabanya wanigi. Lau houdi buga arihe umuohu, luba laruga. Gama lumo, madari hamuti lugu bunyei. Dabe hagiri budu, aba hayabi, aba hudugo won, luagu ariha hama aiheli gunyei. Ariha gahama, hon luagu viwa la, Jesusu. Aba houdi, hadage, wibirigu arihe umuohu. Aba hadariru ni itara kai, harinya guni wirinya hagia. Marihi hamuti Jesusu.
1: Aba tilaniegu Jesusu hon.
3: Logo tige kufuran dahuma, lutiginya luba hafiyan luagu lemeha harinya gubi profeta gu. Mafuna gya lunti meha la sufiru ni Kristu sun kate ile lubara gya le resibiru ni luweiriko.
1: Aba ti lagume seru afuna waga da isun le tarien gube le renu bongi u luagu hon. Lagume seru tume geburi li liburu Moisesi, tumonsun ha liburu profeta gu. Dan le hachili ruboi didon flasu le nyihi banya lubai, aba la dugu Jesusu kama hamuga la sigira leibugun. Aba here dun luagu lulerederu hama, harinya galun.
7: Reide iba wama, la duga la tari dunya anigunya memeli.
1: Aba ti lebeluru Jesusu lulere deru hama, dan ti le nyuruha li hama luagu dabula, aba la nungu nufen luha burugu, aba le tengiru ni bongi tuagu, aba la guba chagunu, aba lichugu nuhon. Lidan ora ligia, aba la daru ni wahagu, aba hasubu diru ni luagu Jesusu la. Gamalumu, aba lagumu chogu hagibu ginye, aba ti hariyangu hama gwa.
7: Masandi tuatadu hawanigi le wagunda, dan le adimura heina lubwe wong umada, ariya galei, Tila lere rubungi uwon?
1: Aba ti magura bahaha nyala, aba hare gudini umalu hagiri budu uburugu Jerusalem. Lenyi lubai hadairanya, unsu apostolugu ondaragu hama ginye hibiri lanigu. Aba hariyagu, ha ondaragu nyumbanya nyi hon.
8: Inaru ni luagu sarali lan waburame Jesusu lidage oweni lunya labagaridun, ariha lali Simon.
1: Aba ti habagdagu ni, bian wuguri hagiya le susir dubai hon umada, Luma luagu hasubu diru ni luagu Jesusu la, dan le laguba chogu nufen. Nyegi nye adimureha, luagu brikate ile, lige lachi luagu Jesusu hagana guon, aba labusuru hon, ariyegina.
3: Darangi lau hon.
1: Aba tabuinchu hanigi lau saragu anufudei, haritagu luagu pantu la harihibai. Aba lariyegu Jesusu hon.
3: Ka wagu hanufudedago, ka wagu li logu abu hafinya tida hanigi, ariha humei nuhabu luma nugudi, au memele, guru humana. Magriguti panto, mabuligia, anati ao.
1: Dan lania gubali lira, abalarufuduni luhabun luma lugudi hon. Keiti mafinye meme ginya la, ladiga ugunda ni luma tuweri anigi leha wagubay, abalania gu Jesusu hon.
3: Anihisa egini huma ya.
1: Abahichu gumurusu udiru sutilun, luma sirudu. Abalanuguni, abalegini hagibuginye, sunhagui. Larige abalania gu hon.
3: Lea susneru dubay no, Ligia le meha wagu be nariga hon dame ha le huma gidina. Lagu lagun fleruwa bala son le buruwa yu be nuagu titan li liburu Moisesi, titan ha liburu profeta gu, luma titan liburu togiri bon Salomo.
1: Aba ti ladaru ni hasamina, lugun faranda hamani le renu bongiu, aba larinya gu hon.
3: Buruwa yu linya luagu lunti la lonwe Kristo, aba lame lasaron lidage owe ni luagu luruwa we yu lunya la bagaridon. Lunti lagia la purishi hon lidan liri hon son gurigi ubowa gu, Lunha sakri ha lunha ferud na wala ha figon. Lagume serenya apurichi hani ligia uburugu gien Jerusalem. Huguya, ke fentun luagu burikate ile. Nona habai sifiri sando, le frama se lubai nugu chibungi hon. Itara linya lubaiti, rede humaya uburugu Jerusalem, darime heresi biruni ubafu luma ge bungi yo le siya lubai.
1: Abatila nguni ye Jesusu bongu di ilo yuburugu, chilubetanie. Aba lenyuru ni luhabu, aba labiniru ni. Sunti ya ni ala abinirenya, Aba la dinyuru hawai, aba la nguni wa sielu. Larige hahu drogu lun, aba hagiribu duharigon uburugu Jerusalem, mahagunda. Suwandati templu rugia nula, ichigo werigu ni lubungi. Huganu buiti lela buri habai huan luagu Jesusu. Kapitulu Aba.
9: Dale, lagume serube sunkate, ani halime hadimure. Ani luma yin bungi ule di mure ibe. Ani bungi umeme di mure. Lida lubayti lagume serumu bay sunkate, luma yin bungi ugu chili di mure. lida gi na dugi bungi sun kate uti ni kata adugi tile mama la dugi lige ichi gube ibagari lo sun kate ani ligia arungo gandagi dube hau giri arungo gandagi dati lampu ligia lida luburi ani siyan lagi li luburi ga lampu ligia enye kusha nyei nyei meha aba ugiri lo unha bungio giri tihua le nyubi bai lo lichu gufe luagu larungo nga lo gayara bai la hafinya no sun giri gya lida mama huwa le lo bai larungo gandagi dun au giri gya aba ugiri ligia le ona hou bai lo la dimuri haba la luagu larungo nga le abinya meti lampu tima tima ti le arungo gandagi dun bai hau sun giri gya ubo wago lida ha li meha ubo ani lau sun lida gya la Ladege bungi ubo, masubu dinu hamuti ubo wago. Lagairo yebe liabe, gamalumo meresi biru hamuti lila na lagairo. Ahi tihon ha eresi biru bali, afinye hagie luago, lulu muti ubafu hon, unirahi yebaya la bungi. Lirahi yebungi yu hagie, mama luago, agura huwa hama, kei furume gwari kukirige o laula, lugoda haba ugari. Lirahi haba yebungi yu, ladega, ladega niya, lirahi yume. Leti dimurei bai saligoti uguri me. Aba labagari dun waganago. Ariha wa mali lu weirigu. Weirigu nile leresi biru bai lumagia. Bungi uguchini. Ladiga ligia la liregu bai le abaragati. Le buin bai lau insia ni luma inarani. Adimure te hua luagu. Aba laniagu.
10: Aniha lenya hawagu bai nadimure hu. Dale narinya gu bai. Logulela ubaba inaranse huma, wairi kutima la sugunau. Ladiga anihi halela meha nubara geginyi.
9: Suu wakia ibiha duwa saragu abiniruni lidage luwairi lirisi. Ladiga luma ge moisesi ileresi birua liluru dumbungi. Ahiti insia ni luma inaru ni lidage Jesu Kristu liabi. Uwagili ni aba arihiti bungi. Lirele aba rugubai le yarafa bai tun lanigi ligi arufu dubani. Idalnia la Aniha lania gubai huwa Dabai hona ha huriyo ha Herusalem na Fadiri guhama ugani ya hada ge Ladiga wagon levi Algudai Kate ingi la Aba lania guhon fura
10: Mama au Kristu bai
9: Aba yeti halgudani
8: Kata buti Profeta lia si buguya
9: Lania gahon
10: Uwa mama au
9: Aba ya haria gulo
8: Buguya sa profeta ligira le lubin liabi.
9: Aba lariye go hon.
10: Mama ginye au.
9: Aba tihariye go no.
8: Kata buti, moso tia wanegu ni bona bagile konka auna habaliwa, tagi e gayara baibaniya go won buogu.
9: Aba launa bunia laumeme dimuri leme ha, lariye go bai profeta Isaias.
10: Au umala lile aguwa raba ilidan flasu magaira wat. Darahu ma uma suruti luba liabu waburemi.
9: Hanya tu banyak dimun heluma hua lani guhadamu ni fariseu. Abati harinya gullo.
8: Ahinti mama lubai Kristu, ni Eliasi, ni profeta ligia, kati wagu babadi seha.
9: Aba larinya guhon.
10: Au, lauduna nabadi se. Anihi aba ibidi yati hun paganagu. Liabu iba narigi, wuguri ligia, madina tina ni lu hamuga, nafaraga duni tagiri galigaidi.
9: Sun kata ile lida, Pulasu le giri bai Betania la susere. Luege ubo le nyige lubai la bucha weyu libiti duna horda. Le nyei lubai la badisi huwa. Laruga, aba larihi huwa liyabi Jesus wa yara fadaina lu. Aba larihi gu hon lani gu.
10: Aniha amudun le launa habai buingiu lu lagita lu ni hafika ungrigi. Luagu nyaha nadumureha dan le narihi gu boi. Liyabi baba wagiri nari gie le wairi kutisugunau. Ladiga ni ngalila meha nubaragi. Ni au ibidi ya timeha wugiri ligia nu. Kama lumu, abati sehad na lau duna. Lung hasubu diruni Israelitin.
9: Ariya gati gie huwa.
10: Ariya numuti sifiri sandu kama aba unhu. Larai runsielu gie, aba larara mugun labulu. Ibidi ya tiebe nu kata ila wugiri ligi. Ariya gairugiti meha le auna habalina abati seha lau duna nu. Dame le barihi larai runsifiri sandu. Aba melarara mulabulu itaka wuguri, ligia wuguri ligia le abati se haboi lau sifiri sandu. Ari hana aliti gefen au luago ligia la lirau buibu ingio.
9: Laruga nyenye ye huwa hama bia hada gelaniku. Dale larihi bai huwa lasgun hesusu aba lariyego.
10: Ani haa amudun le lanua diru buibu ingio.
9: Aba hagabu ni bia lani huwa disipulu gulariyego hitara. Aba hafalaru ni Jesus. Abati la digira go Jesus lari go. Kei larihi hafalaru ni aba laniego hon.
3: Kaharia habai.
9: Aba haniego lu.
7: Maestro, halia baganao.
9: Aba laniego Jesus hon.
3: Igo go harihei.
9: Aba hodi. Aba harihi ni halia la lagano. Aba hasgrini libriweyo ligia luma. Laduga keiburi helilna gadri rabame yora lige. Andresi le lamule Simon Pedro lige aba hada ye bia ha gamboni le larinya gubi hua aba hafalaruni Jesus. Lubare ge amu kate aba lidi Andresi alu he Simon Pedro le libuganya aba larinya gulo.
7: Dariwa mali Kristu.
9: Aba lanuguni Andresi Simon le nihi nubai Jesus. Aba lariya guni Jesus Simon ligi bogun aba lariya gulu
3: Simon bugu ya lelero Juan cuento se fase babiri mini la irile Pedro
9: Laruga aba larita gun Jesus lidi lobogun Galilea aba la dura gun luma Felipe aba lariya gulu
3: falaban
9: Felipe ligia Bethsaida Lenye lubegie la gana wa Andresi la usun Pedro. Abati lidi Felipe alua hei Natanaeli aba darinye gulu.
11: Ei, ari hawa mali ugile wago bay laburi ha Moises tida liburu to lani na liluru dubungi. Leginye wago bay haburi ha profeta. Jesusu le lirau Josele Nazaretna.
9: Aba larinye gu Natanaeli
12: ani hengfunagi Nazaret na buiti.
9: Aba larinya kun Felipe lu
11: higabu bariha.
9: Dale larinya Jesusu layara fadunata naeli aba larinya kun.
3: Anite aba laduga wagun Israeli le tima timat uati yego au lidan.
9: Aba larinya kun nata naeli lu.
13: Ida liyangi abasubu diruni.
9: Aba larinya kun Jesusu lu.
3: Ariha numuti bulubare ngen loguwarun Felipe bon. Dale tabu ginyanyati bulanti dibu igu.
9: Aba ti larinya kun nata naeli lu.
13: Maestro, buguya lirau boi bungio, buguya harua itaba Israelina.
9: Aba larinya gu Jesus ulu.
3: Pafinu boi nu ladugari gu narinya gu bun, luago ariha nani bu tabu ngati di bu igu. Barihu bati kate weinu muti mati luile.
9: Ariha gatigia Jesus.
3: Ni naran hau, luago harihu boi lan sielu darago, anyaha melani bungio angeligo amudeha luma arari hanaugi aule lirau uguri.
5: San Juan, capítulo 3.
9: Nyenye aba wuguri lida geti hadamu ni fariseugu. Aba hadage habuti guhurio giriti Nicodemo. Aba lidi Nicodemo ayanu haluma Jesusu gunyo aba lanie gulu.
13: Maestru, subudi wa muti lagu bungi ula ona habalibu arufu da havon. Ladiga uwati ni aba, luganyara la larufu duni lubafu la useini kay badugnen ahi uwalo bay bungyu luma
9: aba lariya go Jesus lu
3: ne naru bau lagule la magra ho yete siate le belo ron lidon la ru ha bungyu
9: aba lariya go Nicodemo lu
13: ida lu bage lagura ho ya aba wugiri weyali gayara ti funage le belo ru ya turage irgun luguchu lu ya tagura hani
9: aba lariya go Jesus lu
3: ne naru bau La ulela magra ho ti lida gie duna luma lida gie si firisando Sinyati le belo run lidon la ruin ha bungi Le agra ho bai hata gie agubri gu ha guri gie banya Itra linye ligaburi keisi ha gaburi guri gie Le agra ho bai lida gie si firisando Itra linye ligaburi keisi ligaburi si firisando Ma uiri data lubei ti banigi Lago narin gu bu lago luti laya ha agra ho ni wasun guri gie Itra gie lafuno garabali le nyengie lumuti la busera Agamba bai la muri ani ibidi te bon halia gen la liabi ni halion la lidi itra hanyagi son ha agra ho ban lida ga si firisando
9: Aba yati lariña gu Nicodemo no.
13: Ida lubasa kataile.
9: Aba lariña gu Jesus no.
3: Aba omen bu maestro Israel no buguya. Ibiti ti kataile bon. Dinaro bao. Laule la wa subu dirube. Liga na wa dimure habe. Gefema guia luago le ariha wa malibe. Huia fariseo gu. Mafinha tun luago le warinha gu beihon. Ahi mafinha hupe no. Dale na dimure ahon luago burikate le lani no bao. Ita lubagi hafia no lago le lani na cielo. Uagil niaba amude riti cielo, lari niaba larari no nyenge luga yara la gefen lan luago. No iti gia aule lira uaguri. Ita ra keme ha linyuru no Moises iti yawa hebe luago webe lida afulaso magaira wati. Lunga salboro balan sunha arihiti atuago. Ita ra linyagi ya ninyuruwa balan luago guruwa. Lung sun lale afia riti nuago. Meferi duro hamamoga. Kabagari rigu hamamoga aba ibagari le magumu chatiti.
9: Aba la sigiron Jesus wariyaga.
3: La duga wairi ti hisinya guligi haubo gubanya lubungiyo. Dari lun louna hani lirag le aban riguti. Lun louwe luagun hafigon. Lun son la hafinya rutin luago. Meferi dun hamamuga. Kabagari rigu hamamuga aba ibagari le magumu chaditi. Mauna ha lumuti bungi lirag ubo wagun lulichi mu hadunro gurigi. Louna hani lun hasalbaron haubo gubanya luago. Le hafinya ti luago. Masia dirumwati. Ahi le mafinya ti. Siyadi wali laduga mafinye lan luagu lira ubungi le aban rigote. Ha mafinye banya, siyadi wanya, laduga dambuga le liyabi bayi laruko nga ubo wagun lu narugo gadagudun la ubo u. Hime iti mahamuti lila na ubo u, luburi ga sugulaw larugo nga. Laduga kati ilan uribati hatagu bayi. So ha dugu banya kati uribati, iyere uti larugo nga hon, aba hadisatun loy larugo nga ligia. Loy la subudiru nwa kati uribati le hadugu bayi. Ha dugu bali lugunda abungi yo, Instead, he only lit and Hamala Rugonga, Lula Rikuno Lago, Haruma La Le Hadugubi, Laulu Bafu Bungi.
9: Larry Jesun Catile, Avalidi Jesus Hau, Landi Discipulugo, Fodeo. Avaleredero Atiri Danyen, Abadise. Nyenye Gien Juan, Abadise, Lida Flasule, Giribe, Eno, Jarafalun Salim, Natuganyen Lazaragudun, Ababuriti, Ayabingua, Grigia, Aba, Abadise. Lubarek yang lada iru huan, la susere da sun kata ile. Abati hakume senu, hadang yang lani ku huan, asigen helu mabang, huri ulagu igaburi le lani na arumani, abati hodi ani yang lu huan.
7: Ariha basa maestro, ugeri le buka buma bay, luagu obu le nyinge lubay labau cheveyu libiti duna hordan. Ligira le meha uwagu bay badimuri hawon. Gweto, labadi sahinye grigia, ani hafalaru nye sun grigia.
9: Aba lania ku huan hon.
10: Sinyati la resi birun grigia ni kata ahi mama luboye li chuku buingi ulun. Agamba humuti luboye gya nariye ku hun furangu. Logo mama la au kristu. Logo au la aban le una hobo iluba. Sinyati la resi birun grigia ni kata ahi mama luboye li chuku buingi ulun. Agamba humuti luboye gya nariye ku hun furangu. Logo mama la au kristu. Logo au la aban le una hobo iluba. Lida amba marie. Adari tau bila dari. Leti lumada adari le nyei bu agambu wiri tilibunda la ulagambu ni ladimureha. Itara ninya ginyeti dayari hali ni bunda ngweto. Ligia lunti la wiri gudunti ma au lun nuna budunti ma. Jesusu le nyingu iba isi ya lugie au ginyu sungregi. Ahi le ubo waguna lere gunye ilani na ubo ufura andala aniluagu layanu. Ahi le nyubu iba isi ya lugie Hau gini sungkrigi. Logo gini le ariha lali boy, luma le agamba lali boy ladimure. Kama lumo, mi betinya afinya ruti luago le lariya gu. Ahinti le afinya ruti, la chowru boy logo inari ni la le lariya gu bibuingi. Le launa ha bibuingi o, le re ru buingi o ladimure ha boy. Laduga, me behati li chukuni buingi o la ni sifiri lu. Hinsi ati le re ru buingi o lu, ruhali gini ya ubafu lu, logo sungkate. Le afinya boy logo le re ru buingi o, Kabagari ti le magumu chadi. Ahi le maha bai lafinyo nulogu lira buingiyo. Mabagari bai libe ibagari ligi ani mebelu bai siyelu. Laburu harugu ba liganyo buingiyo luagu.
5: San Juan, Capítulo 4.
9: Abahagambo fariseo gulo gibet mahama lani gu Jesusu sigaw lani gu Juan. Abagibet mahama grigia nyibu ite lu. Lu habadi seiru. Lausung mama la Jesusu abadi sei habai lani go abadi sei habai dale la subu diru bali hesusu katile aba la furidun udeagi lu la giri budu galileo la sigribati lobo uge samaria lida waya suligi itraniati la chilira lido aba flasu samaria giri ti sikar jarafa lu muole meha ligiri bi hakobu lu hose le lira nyenye fusu le umbe haguara lufusu hakobu kiti buchala luagu Jesus oibuga aba la nyuru la rufusu ligi kebri amidiri gora ligi aba titia bi aba uri samaria na dabura duna lidage fusule aba lania go Jesus tu
3: ruba morusu dona no
9: anyangra tibuga lani disipulu go agai haigi ni buruk aba ti tarinya go uri samaria na tolu Jesus
14: ida lage bamuni hamba iduna numa lari ge huriba nuge samarian Misia watia gahuri hongwa hama samarian.
9: Aba laria ko Jesus utu.
3: Ruhamuga subuti bani edewa nile lichu baibungiyo. Subuti bai hamuga kati lale amuri habaiduna buma. Bamoi ya hain hamuga numa. Aba hamuga nichi kwa aba luhuja riduna le gayara ti lichu kwa ibagari bong bong.
9: Aba tania gulu.
15: Uwa gubaiti kabala au badabu raduna ani hulili tifusu le. Ida lubati bichu kwa ni luhuja riduna ligie no. Hako ule meha wagucha igirubali fusu lewon. Gurati meha duna lidage hausun lirahunye hama liniba afago. Wairi gutibufunage sugilau hako.
9: Aba lariye go Jesus utu.
3: Sonha atu tinha lidage duna le amagra budayaba. Ahile atu tinha lidage duna le nichugu bai. Masandiru dugi ya lime magra bo. Laduga duna le lube nichugu nilu. Gesen sebe lida lu lichigo ibagari magumu cha titilo.
9: Aba tarinya gulu.
15: Ruba iduna ligenu. Masandi rudigi ya namu ga magrebu. Miabi nuguya meyafusu ruga dabura duna.
9: Aba lariya go Jesus utu.
3: Baiba oge bumari. Aba mebiabi.
9: Aba tarinya gulu.
15: Mamaritina.
9: Aba tilariya go Jesus utu.
3: Binaru lau bariya go lagu mamariba. Ladiga sengi hanya uguni ya umati ya bagana wa. Ani mama bumari le umabu ibagana wa weto. Inari ni le barinya gubai.
9: Datagabu bali uri to kata ile. Awatania gulu.
15: Afinye tinalagu profeta ba. Wagicha kuha samaria na. Hudugu watiame halu bungi uja. Luagu wubu ligita. Ahe inhugu ya huriyo. Arinya katun luagu. Herusalem la fulasu le lumbe. Nye ila. Wahu duragua lumbungi.
9: Aba lariya go Jesus utu.
3: Afinye bano, lagu anita bila da lumbu hahu duragua lumbungi yo, miti ga huguya lagu wubu ligita ni hidi Jerusalem. Huguya Samaria na, ibiti yeti hun kalau hahu duragua. Ahin wagiya, subuti wamuti kalau wahu duragua ladika hada agye huriju liyabi ya salbaroni. La chiliruba ora, ani aniha ora ligia, lumbu lahu duragua bala lumbungi yo lau sifiri luma inarini. Ladega itera linya labu seru ugu chile lun lahu dura wagun lun. Sifiri bungi. Ani hau dura gubanya lun. Lun ti hadugni lausun hani sifiri luma hanara.
9: Aba taniye go lun.
15: Subudi tinu luagu liabi bala Kristo. Dame ti liabi la funa wagu du bay sun kate yvon.
9: Aba lariye go Jesus utu.
3: Au Kristo bay. Le meme ayanu ha bay buma.
9: Ligeti hachili rilani disipulu. Aba tawiri duhani gilao hadari nu Jesusu adimu rehatuma aba uri. Uwati ni aba gani gitilu lali gudaha kala tabuserubai o kala wagu layanu hatuma. Aba ti tigiru ni uri tugia taga itina aba tidi uburugu oga ya grigia. Aba tarinya gu hon.
15: Higo gu hariha aba eyeri arinya gutisun kata ile aduga nali bainu. Mama dugu funasa ligia Kristu bai.
9: Aba ti hodi wa uburu gwenye lun le nyihi lubai Jesus. Anyaha tibugo disipulugu ayumuru gwa lun Jesus lun leigi. Laniye gahon.
3: Anihi aba eigi ni numa le ibidi yeti hon.
9: Aba ti haguba seru disipulugu alig dagua hama gwa aba haniye gu.
13: Mafu nasaba rihi eigi ni lun.
9: Aba laniye gu Jesus hon.
3: Nadugu ni lugunda leona habali na lumandagumu chini luwadi gumari ligia neigi bai. Hugu yaariya gatun mege ikil gadir hati luba luba hane ahin au narin hane hong ari ha kumay nad lidani hali la luba hong rasibi lali aluba hati la fayru waha ani aluba hali in lani na ibagari magumu chaditi wentoti dando abu naguti kay aluba hati gunda guatinya lida aba kay lubay bay larinya wagon amule abu nagubay amule aluba habay ona hanadun aluba halenye lubay mabu nagun huma amu na dagmi banya ani huguya aluba habali lebegi hawadi gimare
9: saraguhanya lila na fulasu ligia lelani samaria finyeru ten luago Jesus lau tania gun uri tuguye hon luago aniye galani sunle adiga tali bay tun dati le hachili ribay samaria na lenye lubay Jesusu aba hayumuna gunnu lun lere denun hama aba lere denun biya be yunye aba ya hafinye no saragu grigia dale hagabu bali le larinye gubay aba ti hariye gutun uri tuguya
16: mama rigali logule bariye gubay mu mafinyera ladiga agamba wa mali ginye lumagin ani subuti wa muti logu ligia la Kristu bay le la salba hobo
9: biya be yulari gen aba lafri du Jesusu samaria gen aba la sigiruni luwe Yesu lobo gu Galilea midi ti la gaira kai la niego ni Jesus guanari luago me perese un atila la waba profeta la gaira guanari da la chile ribai Galilea recibi hamu ti lila na fula subuid la diga nyedu hamagie lida lufedu luwe yuri esefuru ni Jerusalem ani yariha hamu ti sunle la diga bai lida fedu ligia aba yati lagiri budu Jesusu lido flasu le kana le lida bai Galile le nyei lubai la sali le guaga da duna lu di meime nyei nyei ti aba uguri weiri guti na dagi meiti lumo urue aniha aba lira sandi di lida flasu le giri bai kafaru nao da la gambu bai uguri ligia logo nyubi halila Jesus hudea gen lu Galileo aba lidi arihe aba la yumro gunnu lu lidi lubie lu larei da guaga da ni lira la diga madise lila lun lowe aba la riego Jesus lun
3: kugu ya ha umari hi sei ne luma milagro mafinya to
9: la riega bugri ligia lun
13: keimo furese lu barage lowe ni ra
9: aba la riego Jesus lun
3: giribu babu bion are ta qual biro
9: aba la finya no bugri ligia luago le la riego be Jesus lun aba lidi da la yara fadu bai tun luba aba hayabi lumusu ni lubano aba hariye gulu
13: arei da gwali birag
9: aba lal gudunia kala aura la gome sere lira arei do aba hariye gulu
16: gunyar la dan ra bara bu mayu la gidara biri wolwai
9: aba larita gunni lwagu ligia la aura la niye gu Jesus lu lwagu arei da gwali la lira aba la finye nu lwagu Jesus hausun tila na luba ligia libia ma saini le la dugba Jesus dale lagiri budu bai hude agien lu Galileo
5: San Juan capítulo 6
9: Larigien abalidi Jesus lo bua furugunduna le Galilea le meme ginye duna le giri bai Tiberias Saraguhaya grigia afala ruti la duga hari hini buri milagro le la dugba lau larei da guag dunia sanditia abati lawari nu Jesus lo aguaba wub aba la nyuru nye ama lani disipulo daligia jarapa liluwe yuri esefunu ni le hafedu huri da larihi be Jesus luagu saragu haya la grigia pala biti aba lariye gulu Felipe
3: haleba saa waganyi haigi ni hon songo rigi ha
9: lariye gubali lira lurugu lagambu kabala lariye ga Felipe Jesus subudi lali buga kabala ladigu aba lariye gu Felipe lu
11: ni bian san fiadil fein logo bon le tafane honiwa murusu murusu hada sun grigia ha
9: aba tilaria go andres aba ye hada ge discipulo le lemo le simon fedro no
7: ani aba ira hya anu hiseng do fein luma ama bia udre gama lumo logo belira con sarago grigia ha
9: aba tilaria go Jesus
3: ani go ma hon song belo hanyoro
9: Yeye no hawana seng mil ugonia bogu ni hawai unia hamai rahum. Keiti nyeye la saragu sagadi di na flasu ligia aba hanyur. Aba tilanu gunu Jesus ufein luha burugu. Lari gien lichugu tenkiru ni lubungi aba lichugu nuhon dan di disipulu. Aba hafani hannu disipulu buhada sun haa nyumba. Ligye meme la digar hao udira. Ruina lei sun le abu serube hon. Dan le kimule ya aba laniye gu Jesusu hon lani disipulu bu.
3: Abuta hafumai sun le igir gubay meferi dinu lamu gani kata.
9: Aba habuda hani. Aba habuncha gudunu duun sufaniye lau tife fein le igir gubay tida ge sengu fein. Dati le harihi bali grigye milagro le la digubay Jesusu aba haniye gu.
16: Inaru ni logo ni hala profeta le me halube lebi ubogo gu.
9: Kaiti la subdiruni Jesusu lagu busay hama hanuguni lau eri luhaduguni uruwe me aba lidi labu gua lagu wubu. Tale lagunya dubai aba haraga chulani disipulu gu laru ndun. Aba hadi nagutido aba ugune aba hagume seru ahiro huwa lo achilinu kafara na umu. Buri galiti machiliti Jesusu hama. Aba lagume seru garaba li afuro guwa here aba lero gadu. Dale awasi ya luwana sengu o sisi kilometru ligi harihi liabi Jesusu tuagu ugune. Eibu gena ligi bogudunu. Aba hanufu didagu. Aba laniye guhom.
3: Manufu didahu ma. Au le.
9: Aba tiheresi biru ni lau ugunda ni tida ugune. Aba hachuliru lido mfulasu le nyihi lubai hodi lida murusu ngore. Laruga aba harihi grigi ya haa eredere mbe lau bafurugu. Luagu nyudu halabuga disipulugu tida ugune ito nyimbo. Ani tuguye rugunyo nye. Ani midi nila Jesusu hama. Suti da ligia. Aba tiabi gogune uburu ge tiveri ya silu lido aba fulasu. Yara falule nye lubai hei gonfein larige le tengiru Jesusu tuagu. Dati harihe begrige luagu uwala Jesusu nye nilani disipulugu aba hadi nagutido ugune ipulitugue. Aba houdi kafara na umu aluhai. Hale la chile lubai lubafuru guduna aba hadari nu Jesusu. Aba hania gulon.
13: Maestro, ida buga sambi abi?
9: Aba lariye gu Jesusu hon.
3: Ninaren hao, lau ladiga la heigi dari hakimu ledu halu hana. Mama ladiga kufana da humani la nichi guburi milagro. Madihari da huma luago eigi nilega gumu chadite. Alu ha humayu eigi nile lani na ibagari ma gumu chadite. Dige eigi nile lube nichi guni hon aule lero uguri. Ladiga rur alibungi ugu chilu bafu no lo nichi guni ibagari ligi.
9: Aba tiharinya gulu.
16: Ida lubasa wadiga luo di laule lubai bebungi.
9: Aba laniye gu Jesusu hon.
3: De la busa rubi bungiyo, luha finyaro nuwago aule launa habayi.
9: Hariya gati ilo.
8: Kabagie seimi gayara barufu duwon luwa finyaro wago. Kagie kata ibadigwe. Oha mutumeha wagucha gufainto gilibo mana lida fulasu mageira wati. Keitaniya gunilerenu bungiyo, hogu dalumoti ya fainto sielu ginyetu.
9: Aba lariya gu Jesusu hon.
3: Ninaren hao. Lagu mama la Moises ichi gubaron fein sielu getu tuguye hon. Nugu chi ichi gubaron fein sielu getu totima atima tu hon. Laduga fein to lichi gubungungi yu. Tugu to arari lubon sielu gen. Ani rutu gine ibagari hon lila na ubo.
9: Aba di harinya gulun.
16: Rubu fein tuguye wong sunwa da.
9: Aba laniya gu Jesusu hon.
3: Au fein to ichi gubon ibagari. Le nyubi itinumon malama duguya lime. Le afinyo itinuago. Mamagra buduga ya limegia. Kaile nubai bai hon. Uguya mafinya to lauson ariha humadi na la. Songurigi halishi kubaya nugu chinu. Nyubi itianu. Hati nyubi itianu mon mabugu nubanya. Mama niabi ya sielu gen luna dugu ni nugunda. Niabi ya luna dugu ni lugunda leona habalina. Leti labusa ya rubai nugu chin leona habalina. Lumeferi diru na niaba hata ge halishi kubaya nu. Lonsaraga darigo na nielida ge owe nilida melagumu hon uveyu. Le la busa rubai launa habalina, lo son laha nugut na kesi li rau bungio, afin hagia nuago, lo ka bagari hama le magumo chadite, ani nasa aragudu banya lida ge owe ni lida lagumo honweyo.
9: Aba hagume seru huriyo, aguli liha luago Jesusu laduga, larinye gu, luago ligie la, fein to arari rimo sielu ya. Aba harinye gu,
7: mafunage Jesusu le liru Jose le, subudi wa muti lugu shi tumalugu shu, ida liati larinya gubai, lagu sielu ge la lararira.
9: Abat laniya gu Jesusu hon.
3: Magulu luha huma nuago. Sinyati liabi ni aba numo ahi mama lubai la ngegun bungi ugu chile launa habalina. Ani nasara gudube lidage oveni lida lagumu honwei. Larinya haretita libru tohereru profetago. Larufuta haba bungi hon songu bai. Son lubai ti hagambu pali bungi ugu chile furende hagia lumagie nyumbu itia numo. Mama hamuga tia luago nihi la arihiti bungi ugu chile. Aule nyumbu ibe lumage bungi yu. Auru gwenye ngarihe. Ni naru hao, luago lela afinyati nuagu kabagariti le magumu chaditi. Au feinito ichi gubon ibagari. Houti hagucha gu feinito mana lida afulaso magaira wate ane lao son luwuyari hilagu wate. Gamalumon, anuha feinito arari rubon siyelu gen mawe gu hamamu gaha eigit nyatita gen. Au meme fein wima tutuguya to arari rubon siyelu gen le eigit tita gen feintuguya la bagari duba son adan. Feinto lumbu nichugu nu, nugu bugu anarugu, nichugu belunga yara belan habagari dungurigi.
9: Abati, herede nuhuri yu adimune ha hamagwa, abahariyago.
17: Ida lubasa laiga gudini le lugurugu guanarugu won.
9: Lariyaga Jesusu hon.
3: Ninarun hao, lagu ahon la maigi linage nugu bu aule liro uguri, matun humeime nita, mabagari dubadun. Le egiti nugurugu, gura lei nita, kabagari tile makumu chaditi. Ani nasara gudubi lidage oveni lida lagumu honwei. Lugundu egi ni letima atima ati nugubu. Uni letima atima ati nita. Le egi ti nugurugu, gurale nita, lida nyi aba numa. Lida nuguya aba luma. Itra kei launa hanina ugu chili vimati ani kabagari nuguya lida gine. Itra meme gine le egi ti nida gine. Kabagari bai nida gine. Anuha feinto arari rubon siyelu gine. Houti haguche ku feinto mana lausun luguyari. Ilaguati le egi ti tida gien fento la bagri do balon sonda
9: lida adam ri daguni tida haligli sihuri to kafar na umbo la rufu de jesusu kataile saragu hay hada gien ha fala do bali jesusu dale hagambu bali rufu da hanile aba haniye ko
18: ere gu ta rufu da hanile ka bas anharalu
9: aba la sub diruni jesusu lagu hagulu me hela lagu kataile gien Aba la niego ho.
3: Yo que guagu dalu mutun san lira. Kaba hamuga funati a su sereda, aha na hamuga hariha au guguri garo wargati. Amu deire nare gon cielo un leme genin lubay furumi. Ruti sifiri I bagari. Ahen ugrugu me begiti ni kata. Ani sombri kata ele na niego ben hon lani na sifiri lume I bagari. Ana nyahi wahina gen mafinyati.
9: La duga, luma gen furumi ati da. Subudi lanya Jesusu kata nyala mafinyati baya. Numa kabala lugure. Aba la niego.
3: Ligan na niego bai hon luago sinyala liabi ni aba numo ahi mama lupai nugu ti bungi aguwa rupai lu.
9: Luma ge dan ligia saragu hanya hada ge ha afala rubani Jesusu aba higiru. Aba maibu hanya la luma. Aba ti la niego Jesusu hon du su disipuli go.
3: Agi huguya. Busentu gina hidi noi.
9: Aba luna busimu la niego.
13: Kaba gia umo wodi. Dimuri burile barinye gupai, lani na ibagari magumu chaditi. Waguya, afinye diva. Ani subudi wa muti, luago buguya la Kristu pa ile lirau bungiu vivati.
9: Aba larinye gu Jesusu hon.
3: Masa au anua dirubadu dusu gupai huguya, lausun lira ani abahita agie lani mafi.
9: Da larinye gu bali Jesusu lira, luago yinhudasi le lirau Simon Iskariot. La diga ligia bala buga lugure. Lausu abala hadage dus discípulo.
5: San Juan capítulo 7.
9: Lari Jesu katile aba ebuga yala Jesus lobogo Galilea. Babu seru tilere denu Judea laduga habu seru huri u hafarun hilagube. Keiti yara falila aba lidage hafedu huri le giribe tufedu dibasen. Aba haniego lamule nulu.
13: Mere de revaya, baiba kudeo, arija hamamu ge guiñe bani guha ñei baña, kate lebri badigbe. Dan le busen laba girigi a la subu diruniva. Madigin lumuti buri kate ramu do guarg. Keiti adiga ba, kate libe na le, adiga bai ligibu guiñe sun ubo.
9: Ni ibini lamuleno, mafiñe tiya luago. Abat laniego Jesusu hon.
3: Masilgi li dan lu nidi Jerusalem luagu fedu ligia. Ahin hon, buiti furume warg aura. Siyati hiere gudu hon halani no bole, anati au yere gutina hon, la diga ruda no muti lagu uriba laburi kati leha digubai. Hei ba lidan fedu, au, midin badina kwento, machirgili nidani lu nidin.
9: Larige laniya guni sun le hon, abalerete nunga lile. Larige houdin lamulenu, lige lidin Jesus lidan fedu lige. Mafuna guru gulinya, kamahamuga mabuse eruti larihinio. Itra linya halu hani huri ulida fedu lige. Aba hani yago.
13: Hagei funa savu girile.
9: Sarago hayati algu dahati aluago hada grige. Nyenye nwari yago te aluago. Aba ala ugiri buiti lige. Hibiri ani yaga.
13: Mabui dunti. Eye halumuti yang girige.
9: Uwat niya ba adimure hati funa agu luago. Laduga hanufu di hawai huri. Lamido unhali fedu luma guwa. Ligia lebelu no Jesus templo rugo. Aba lagume seru arufuda. Aba tawiri do hani gihuri. Aba hani yego.
8: Idalinya sala subu dinu be le saragu kate. Matuni ha galigi.
9: Aba lani yego Jesus hom.
3: Le narugu ta bay mama numa gieti. Luma gieti leuna habalin. Ahi ani hi lubay aba le ranse te lula dugu ni le la buseru bi bungio. La subu di rubay ahi luma gieti lubay bungio le narugu ta bay. Luma luagu lan nani nungwa na dimure. Le adimure habay luagu lani lungwa, la digu ni lun luweirigu guanarigu. Le alu habay weirigu ni lun leuna habali, lige arinya gubali inarini ani uwati maricha ulida. Ma inarini luagu rulani Moisesi lurdu hun, lausun lira, uwati niaba hida agi uwaraduti luma lurdu ligie. Ka wagu habunsera hafaru nehilagu bay.
9: Aba harinya gulun.
8: Anihe insifiri uribati bida, ka busembe ilafaru nibu hilagu bay?
9: Aba larinya go Jesus hon.
3: Luago de gama kate lena digo belida luire mera guneta weire da nigi son huguya. Aruhu da lumuti Moisés luago ti hagabri hurio, le sei ni tuago austeroni. La son mama lan ligia aguma serubale i gabori ligia, aguma seron la guche go lubaragi. Ligia lebu belere si biron aba irahu sei ni tuago lousteron ibini lida luire emera guni. Ahinya diga hubali lira ibini lida luweiri emera guni luweiri gahadura gunu lilurdu Moisesi. Kati wagu haganyi danuma luwege narita wagu dan aba uguri dayaru gubi lida luweiri emera guni. Magusere guta huma laule harihu bai. Laula irishe uhagusere guta.
9: Abati hagumeseru hada gen haganobo in Jerusalem alugudaha harinyegu.
7: Masa anihale halu habai lun hafaru ni hilagu bai. Anihaga adimuriha ligibuge guririgo. Aniwati niyaba ariya gutini katalun. Lefuna sa afiye hama gumadi mateluagu ugiri la le Kristu bay. Subudi tiwon haliege la liabin le. Ahiti deme liabi Kristu ibidi bay nikau haliege la liabi.
9: Da la gambu bali Jesus kate ile. Da la rufu dahen lubay templu rugu. Aba laniye gula umala liheriti.
3: Subudi humuti na lubayti. Subudi humai halia gen la niabi. Mama lau nani nungwa niabi. Aba le inare nibe luagwa nihin la. Ligie auna habalina, ani ibidieti hon. Au subudi numuti ladiga luma gen la niabi, ani ligie auna habalina.
9: Aba ebeti habuse anu hadagrini. Uwati niaba aguru ti luagu ladiga machili jili la lidani. Saragu hanya afiru te luagu. Aba haniego.
13: Tamele liabi Kristu. La dugu ba funage amu milagro sigula ugirile.
9: Aba hagamu ni parise ugule haniye gube girige ya luagu Jesus. Hagie ha haputi gufati. Aba hona hasuda ago templu lugugi ya luo hadagri. Aba tlariye gu Jesusu.
3: Murusi lugubi itane redero humaya. Aba menagir budun lumo le ona habalina. Halu habadina. Gama lumo madari hubadina. La duga sinyabi lahidi linyihi badina lubayi.
9: Abati hagume serun huriyu algu dago hamo
11: haliyon bafuna saliti lesiya ba iluboy nege wadayuni lebu ga funa sa hamo huriyu hagresiya banya kaminila la ularinya guwon halu habadni gamalumo madari hubadni la duga sinya ba ilahidi lenyi himbadina luboy
9: le la gumho we yulida fedu ligia ligia dima weirigo lidati we ligia. Aba larana mu Jesusu, aba laniye gula umala liherete.
3: Le magra buti, nyubi la nomo, gurala. Le afinye tinuago, lawi habatu na wima titi tangi lanigi ketania guni lereru bungi
9: laniego Jesus lau lira luago hala afiru te luago heresi biruba ila sifiri sando daligia mia bingili me sifiri sando la diga bagiri budungi lila Jesus lari go cielo lido lueri nyenye nuha da grigia dale hagambu bali kata ile abahaniego
19: Inari ni luago anihala profeta leme helubo iliabi
9: Hariyega hibiri
7: Aniha Kristu bai
9: Hariyega hibiri
13: Ita lubasa Galilena bai la Kristu Tariya hare lerenu bungi luago la duga magu bai la uruwe i Davidi Kristu Ani belengi enti bai la Fulasu maemele nyengi enti lubai Davidi
9: Aba luwaiti hafari nagu grigi ya luigi Jesus Nyenye nuyebe abu serutia Hadairini uwati ni aba adiguti. Aba hagiri bunusuda rago hatani na templu harigon hamo fariseo guha habuti kufadiri. Aba hania guhon suda rago.
1: Kawagu manugu habali.
9: Aba hania guhon suda rago.
11: Puwa gili ni aba adimure hati keila dimure hawukurile.
9: Aba ti hania guhon fariseo guhon.
1: Igira wagu da dogiye hongo lule yedunu. Ani hifunage aba hadage wabutigu o hadage la fariseugu afinyetien luagu. Ahen grigie ha afala rubali wugiri ligia ha ibidien bubanya luliludun inyarogu wanyi.
9: Nikodemu, leyendo bayadimu nehe luma Jesus guño, ligia aba hadage fariseugu. Abalaniye guhon.
13: Según waludu, siyati wasinye diruni aba wugiri, magambu gawamai furumie, lun wasubu diruni kala lidunu bay.
9: Abati hania golo
1: Galilea nagiye buguya badimo na bailago lufulesei aturi abon lerenu bungiu basubu direbe iluago uo Galilea ni aba profeta Galilea
9: aba hau de sungu bai habio
5: San Juan capítulo 8
9: Ahiti Jesusu abalidi iluago ubu legiri bai oliu Naruga binafi abalagiri budu templu ni Aba hayabi sungri gen lubadu. Aba lanyuru. Aba lagome sarung arufu da hao. Aba tihanu garufu da ten lirudo moisesi ama fariseugu. Aba uri hadari regu agabara heitumari. Aba hichugunu hamida kwa hama kwa haa nyeme. Aba hari gunu Jesusu.
17: Maestro, anuha buri ito dari waguaru agabara heitumari. Larinya hare lirudo moisesi habagu hibe burinya haa. Lula chamura wagu dubu hawagu dari hovegu Angie bubu ya kabariya hube
9: Ariyangu bali lira lu hochagu Lugebu na la hichigu liduna Aba dilena mchua Jesusu Aba laburi hamuwa rugu lau luha Keiti hasigino aligu dagui Aba larana Aba laniyangu hon
3: Furumi uwarek hidang ya lema figo nti Siu lai furumi ya titubu tuwagu
9: Aba ilena mchua Aba lasigino aburi hamuwa rugu Da hagambu bani nelariye gubai Aba hafri duga aba Hagome serahama ge haa Waina mutima hanyabanyo Jesus urugunye eredira Tuma uri itugui Aba tlarihi tuagun aba lariye gutu
3: Aganya sabu ga haichi gubanya biduru Uwa tisani aba asia dirutibu
9: Aba taniye gulu
15: Uwa tini aba nabureme
9: Aba tlaniye gu Jesus utu
3: Ni au Masia dirunu badibu Baiba, mafigo hatikia ba.
9: Abaya, la dimune ha Jesusu hongirigia, aba laniego.
3: Auli lampu bai ubau, le afala rutina, maibu kumubai lida luburiga. Ibiharugu lubai larugonga le ichugu bai ibagari.
9: Abati hariego fariseo gulu.
8: Buguya, ba dimune ha buiti buogu, mebegi tilira.
9: Aba laniego Jesusu hong.
3: Lausun, aula dimune ha buiti nuogua. Gebegi tilendarinya gubai. Au subudi numuti halinya gelani abi lumahalion balan nidi. Ahe huguya. Ibidni ya tihon halia gelani abi ni halion badi nala. Huguya. Agosa ragudun kai hasami na rubo waguna. Au magosa ragudut ina ni aba. Aha na hamuga agosa raguda. Na dugi ng hamuga lau uwarani. Ladaga mama ruguba au agosa ragudu. Nugu chile una habali na lagosa ragudu baginya numa. Buruwa tilida hiluru Lagu dalan le gefe hama biya guri ge lagu aba meme kate ge begi la le harinya gube. Itra liyati au adimur hebe lagu nufule sen. Nugu chile una habali na adimur hatiginye lagu nufule sen.
9: abati harinya gollo
1: hagei ge buguchi
9: abalaniya go hon
3: ibidiyati na hon ni nuguchi ibidiyati ge hon lo hamuga subudi humani na subudi ti hamuga ge nuguchi hon
9: lida laria go bani Jesus katile la ruf de templo go lida flasu le nyi tubai buriga foto laga isenso madagre lumuti niaba la diga machiligilina lidan
20: Estás escuchando Fe Low Bíblica, la Biblia en español, inglés, garífuna y quechí.